0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణ ప్రతిరోజు రాత్రి 8 గంటలకు ఎఫ్ఎం రెయిన్బోలో
2: వింటూనే ఉండండి ఆకాశవాణి హైదరాబాద్.

ನಮಸ್ತೆ, ಹೆಲೋ, ಆದಾಬ್. ಯು ಆರ್ ಲಿಸ್ನಿಂಗ್ ಟು ಯೋರ್ ಫೇವ್ರೆಟ್ ಶೋ ಆನ್ ಯೋರ್ ಫೇವ್ರೆಟ್ ಸ್ಟೇಷನ್ ಆಕಾಶವಾಣಿ ಹೈದರಾಬಾದ್ ಎಫ್ ಎಂ ರೈನ್ಬೋ 101.9. ದಿಸ್ ಇಸ್ ಆರ್ ಜೆ ಶ್ರೀ ವೈಷ್ಣವಿ ಆಸ್ ಯೂಶ್ವಲ್ ವಿತ್ ಅ ಬ್ರ್ಯಾಂಡ್ ನ್ಯೂ ಡೇ ಆ್ಯಂಡ್ ಬ್ರ್ಯಾಂಡ್ ನ್ಯೂ ಎಂಟರ್ಟೈನ್ಮೆಂಟ್. ವೈಷೋ ಈಸ್ ಬ್ಯಾಕ್ ಟು ಎಂಟರ್ಟೈನ್ ಯು ಗೈಸ್. ವೆಲ್, ವಾಟ್ಸ್ಆ್ಯಪ್, ಐ ವಾಂಟೆಡ್ ಟು ಶೇರ್ ಸಮಥಿಂಗ್ ಬಿಫೋರ್ ಯು ನೋ. ವೆಲ್, ಸ್ಕ್ರೋಲಿಂಗ್ ಥ್ರೂ ಸೋಷಿಯಲ್ ಮೀಡಿಯಾ ದಿ ಅದರ್ ಡೇ ಐ ಕೇಮ್ ಅಕ್ರಾಸ್ ದಿಸ್ ಒನ್ ಪರ್ಟಿಕ್ಯುಲರ್ ವೀಡಿಯೋ where a man who was really looking homeless asking for a little school girl to tie rakhi. I'm sure most of you have already seen it, but yeah, initially the girl was really scared for a bit and then tanu mundukochi atanki rakhi kattindi. It felt so good and emotional, right? Sach mein dosto, aise chote chote moments dil ko chhu jata hai aur hame sikhata hai ki insaniyat aaj bhi zinda hai. कभी कभी एक छोटी सी मुस्कान और प्यारा सा जेस्चर किसी की पूरी दुनिया बदल सकता है. तो बस इसी प्यारी सी वाइब के साथ शुरू करते हैं आज के शो. बने रहिए हमारे साथ, मिलते हैं एक अच्छा सा गाना सुनने के बाद. स्टे ट्यून्ड टू एफएम रेनबो 101.9.

ವೆಲ್ಕಮ್ ಬ್ಯಾಕ್ ಟು ಎಫ್ ಎಂ ರೈನ್ಬೋ 101.9. ದಿಸ್ ಇಸ್ ಆರ್ ಜೆ ಶ್ರೀ ವೈಷ್ಣವಿ. ಇಮ್ಯಾಜಿನ್ ವೇಕಿಂಗ್ ಅಪ್ ಒನ್ ಮಾರ್ನಿಂಗ್ ಆ್ಯಂಡ್ ಥಿಂಕಿಂಗ್ ಆಜ್ ಕುಚ್ ಕ್ರೇಜಿ ಕರ್ತೆ ಹೇ, ಬಟ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಆನ್ ಅ ಟ್ರಿಪ್ ಆರ್ ಟ್ರಾಯಿಂಗ್ ಸಮಥಿಂಗ್ ನ್ಯೂ, ಇಮ್ಯಾಜಿನ್ ಥ್ರೋಯಿಂಗ್ ಟೊಮ್ಯಾಟೋಸ್ ಎಟ್ ಪೀಪಲ್. ಸೌಂಡ್ಸ್ ಟೋಟ್ಲಿ ಮ್ಯಾಡ್, ರೈಟ್? ಬಟ್ ದೆರ್ ಈಸ್ ಆ್ಯಕ್ಚುಲಿ ಎ ಫೆಸ್ಟಿವಲ್ ವೆರ್ ಪೀಪಲ್ ಡೂ ಎಕ್ಸಾಕ್ಟ್ಲಿ ದಿಸ್. ಇಟ್ ಈಸ್ ಕಾಲ್ಡ್ ಲಾ ಟೊಮ್ಯಾಟಿನಾ, ಸೆಲೆಬ್ರೇಟೆಡ್ ಇನ್ ಸ್ಪೇನ್. Every year, thousands of people gather for this massive tomato fight. Pura street ekdam red ho jata hai, tomatoes everywhere. And no, the purpose is not to waste food just for fun. The festival has become a famous cultural tradition and tourist attraction as well. People come from different countries, join

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಗಂಗಮ್ಮ ಮೆಚ್ಚಿನ ಜಂಗಮಯ್ಯವನೇ, ಗಂಗನು ತೇನಾನಿ ಸೇವಕು, ಶಿವ ಶಿವ ಶಂಕರ ಭಕ್ತವ ಶಂಕರ, ಶಂಭೋ ಹರ ಹರ ನಮೋ ನಮೋ. ಐತೆ ಆ ಪರಮೇಶ್ವರುಡು ತಮ್ಮ ಶ್ರೀ ವೈಷ್ಣವಿಕಿ ಸಕಲ ಸೌಕರ್ಯಾಲು ಸಕಲ ಆಯುರ
1: ಆರೋಗ್ಯ. ಥ್ಯಾಂಕ್ ಯು ಫಾರ್ ಕಾಲಿಂಗ್, ಚಾಲಾ ಬಾ ಪಾಡರು, ಇದು ಚಾಲಾ ಗ್ರೇಟ್ ಅಂಡ್ ಥ್ಯಾಂಕ್ ಯು ಅಂಡ್
0: ಥ್ಯಾಂಕ್ಸ್ ಅಮ್ಮ.
1: ಲಿಸನ್ ಟು ದಿಸ್ ಅನದರ್ ಬ್ಯೂಟಿಫುಲ್ ಸಾಂಗ್.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಪೇರಿನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ ಮೀಕಂದಿಸ್ತುಂದಿ
0: ತೆಲಂಗಾಣ ಪ್ರತಿರೋಜು ರಾತ್ರಿ 8 ಗಂಟಲಕು ಎಫ್ಎಂ ರೈನ್ಬೋಲೋ

ಎಸ್, ಯು ಆರ್ ಮೈ ಡ್ರೀಮ್ ಗರ್ಲ್. ನಾ ಕಲಲ ರಾಣಿನ ಕಳ್ಳ ಮುಂದೊಂದು ಅದ್ಭುತಂ, ಅವನು ಅದ್ಭುತಂ, ಮನ ಕಲೆಯಕ ಅದ್ಭುತಂ. ಈ ಕಲೆಯಕ್ಕೆ ಇಲಾಗೆ ಉಂಡಾಲಿ, ಪ್ರಾಮಿಸ್.

0: ಮನೋಜನರಂಜನೆ.
1: ಎಯಿಟ್ ಸ್ಟುಡಿಯೋ ಕ್ಲಾಕ್ಲೋ ಟೈಮ್ ಆ್ಯಂಡ್ ಯು ಆರ್ ಟ್ಯೂನ್ ಇನ್ ಟು ಆಕಾಶವಾಣಿ ಹೈದರಾಬಾದ್ ಎಫ್ ಎಮ್ ರೈನ್ಬೋ 101.9. ಸೊ ಚಟಪಟಲಾಡೆ ಸಿಬ್ಲಿಂಗ್ಸ್ ರಿಲೇಷನ್ಶಿಪ್ ಗುರಿ ಮಾತಾಡ್ಕೊಂಡು ಸೊ ಈ ರಿಲೇಷನ್ಶಿಪ್ ಗುರಿ ಅನ್ನ ಚೆಲ್ಲಲು ಅಕ್ಕ ತಮ್ಮಳು